ಇಷ್ಟಜ್ಯಮ್ನುಂಡನು ಸುತುಂಡು ಕೃಷ್ಣಯನು ಸುತಯು ಜನ್ಮ ಜಿರಿ ಅನ್ ಪರಿಣಯವಯಸ್ಕು.